0: AIR at 90.
1: ಇದಾಗ ಆಕಾಶವಾಣಿ ಜ್ವಾಯಿಂಟ್ ಎಪ್ಲೋನ ರೇಡಿಯೋ ಸ್ಟಾಯಿನಿಗ ಪ್ರೋಗ್ರಾಮ್ ಕಿರುವಾಯ್ ಹೈಕ್ತೀನ್ ಜಯಂತಿ ಆಗಿರುವಾಯ್ ಯುತ ಗುಜುಕು ಕನ್ನಿ ದೀರ್ವಾಯ್ ಇಯೋ ಲಿಬನ್ ಲಿಬನ್ ಮನ್ ಪೊತ್ಮಿ ಇರುವ ಚಿ ಸೇನ್ ಗಸ್ಗಿ ಬೆಂಬುಡಿ ಆರ್ ಲಂಗ್ ಆ ಇಮನ್ ಸೇನ್.